ಶಿಷ್ಯಕ್ಕೆ ಕಡಿಕೆ ಜದ್ವಿ ಚಿತ್ತಾಯ ಬಿತ್ತದ ಬಿತ್ತ ಪಲಿಮೆ ಯಾದ ಕರಾತ ನಹಾದ ವಿಶ್ವಾಶಿಕದೆ ಗಮ್ಮದೆ ಮಾರು ತಲಿದೆ ಅಂದ್ರ ಡಾಚಿ ಕುಮ್ಮಿ ಸದ್ರಾಂದೆ ಚಾರ್ ಚುಫೇರೆ ಟೋಂಡೆ ಜಾಮಾ ಸುಣ ಮೇರೆ ಹರಿದಾಸಿಕ ದೇ.